ಕಲ ಉದಾರ ಆಶೀರ್ವಾದಾತ್ಮಕ ಸಂಬುದ್ಧ ವಂದನಾವೇ ಅನಂತ ಆನುಭಾವ ಬಲಯ ಏಕಸೇ ಪಿಹಿಟೇಮೆಂ ಅದ ದಹಸಕ್ ಬುದುನ್ ಬುದುವಿನ ಹಿಮಿದಿರಿ ಉದಾಸನ ಸುದೋ ಸುದು ಅತಿಂ ಸರಸಿ ಮೇ ಉತುಂ ಪಿನ್ಬಿಮ ವೆತ ಏಕ ರಾಶಿವು ಓಬ ಅಷ್ಟಾಂಗ ಸೀಲೆ ಪಿಹಿಟ್ವಾ ಸಿಲ್ವಂತ ಪಿರಿಸಕ್ ಬವಟ ಪತ್ವಿಲಾ ಇದಗೆನ ಧರ್ಮದೇಶನಾದಿಯ ಶ್ರವಣೇ ಕರ್ಲ ದೆನ್ ಸಿದುಕಲೇ ಒಬೇ ಜೀವಿತೇಟ ಬಲಪಾನ ಸೀಲು ಅಪಲು ಉಪದ್ರವ ಲಿಡ ರೋಗ ಕಾಯಿಕ ಮಾನಸಿಕ ಪೀಡಾವನ್ ದುರುಕೊಟ ಸಿತ್ತಟ ಸನಸೀಮ ಲಂಗಾಕರ ದಿನ ಆಶೀರ್ವಾದಾತ್ಮಕ ಸಂಬುದ್ಧ ವಂದನಾ ವೈ ಇಸೆ ಅಪ ನಿಮಾವಟ ಪತ್ಕರನ್ನ ಟೇದಿನ ಅದ ಸವಸಯಲಿತ್ ಅಪ ಸವಸ ಹಯ ಪಹಲೋ ಎಸಿಟ ಸಿದುಕರನ ಜಯಶ್ರೀ ಮಹಾಶೀರ್ವಾದ ಬೋಧಿ ವಂದನಾವ ಸಹಿತ ಅಪ ತಿಲ್ ಪಹನ್ ಪೂಜಾವ ಅದ ಸವಸ ಹಯ ಪಹಲವಟ ಅಪಿ ರಗೆನೆ ಎನ್ನೇ ನಿಕವೆರಟಿಯ ಗಣೇ ವ್ಯವ ಪುರಾಣ ವಿಹಾರಸ್ಥಾನೇ ಸಿಟೈ ಅಪೇ ಕತ್ನೂರು ಸಿರಿಧಮ್ಮ ಸ್ವಾಮಿನ್ ವಹನ್ಸೆ ವೆಡ ಸಿಟಿನ ವಿಹಾರಸ್ಥಾನೇ ಸಿಟೈ ಪಿಂಕಮಾದ ಸವಸ ಸಿದುಕರನ್ನಟ ನಿಯಮಿತವ ತಿಬೆನ್ ಏ ಬವತ್ ಸೇಪತ್ ಕರಮಿಂಗ್ ಅದ ಅಪ ಪಿಂಕಮಟ ಸ್ಯಾಮ ಪೊಹೋಯ ದವಸಕಮ ಸವಣ ಕ್ರಸ್ ಆಶೀರ್ವಾದ ಸಂಬುದ್ಧ ವಂದನಾವಟ ಮೇ ವೆಡ ಸಟಹಂಟ ಬ್ಯತಿಬರ ದಾಯಕತ್ವ ಅಪವಿತ ಲಬಾದಿನ ಕಸಾಗಲ ಸಮೂಹ ವ್ಯಾಪಾರೇ ಗರು ಸಭಾಪತಿ ತುಮನ್ ನಂದನ ಮಹಾತ್ಮಾ ಅತುಲು ಕೊಟ್ಟ ಐತಿಮ ನಂದನ ಪೀರಿಸ್ ಮಹಾತ್ಮಾ ಪ್ರಮುಖ ಎಮ್ ಆಯತನೆ ಸಿಯಲು ಸದಹವ ತುಂಟದ್ ಇವಗೇಮ ಪನಾಗೊಡ ಯುಧ ಹಮುದಾ ಖಂದೌರಿ ಅನದಿನ ನಿಲಧಾರಿ ತುಮನ್ ನೆತುಲು ಮೇ ಬೌದ್ಧ ಬಲ ಮಂಡಲಿ ಗರು ಲೇಖಂ ತುಮಾ ಪ್ರಧಾನ ಮೇ ಕಟಯುತ್ತಟ ಎಪವಿ ಕೆಪವಿ ಕಟಯುತು ಸಂವಿಧಾನೇಕರ ಶ್ರೀಲಂಕಾ ಯುದ್ಧ ಹಮುದಾವೇ ಸಿಯಲು ನಿಲಧಾರಿ ಮಹತ್ವರುಂಟದ್ ಸ್ವಾಧೀನ ರೂಪವಾಹಿನಿ ಗರು ಸಭಾಪತಿ ತುಮನ್ ನೆತುಲು ಕಾರ್ಯಮಂಡಲಿ ಕಟಯುತು ಕರ್ನ ಸಿಯಲು ಪಿರಿಸಟತ್ ಸ್ಯಾಮ ದವಸಕ ಮೇ ಪಿನ್ಕಮ ಪಹ ಮೆಹೇವನ ನಿವೇದಕ ಜ್ಯೇಷ್ಠ ನಿವೇದಕ ಅಪೇ ಅಮಿಲ ಮಹಾತ್ಮ ಅತುಲು ಸಿಯಲು ಪಿರಿಸಟತ್ ಬುದ್ಧಾದಿ ರತ್ನತ್ರಯ ಆಶೀರ್ವಾದೇ ಪ್ರಾರ್ಥನಾ ಕರಮಿಂಗ್ ಕಲ ಪೂಜಾವೇ ಅನಂತಾನುಭಾವ ಬಲೇಂಗ್ ಒಬ್ಬಟ ಅಪಟ ಸೆಮಟ ರಟಟ್ ಸಿಯಲು ಯಹಪತಮ ಸೆಲಸಿತ್ವ ಕೆಲ ಹಿತಿಂಗ್ ಹಿತಲ ಸಾಧು ಕಾರ್ಯಾಗ್ದಿ ಮೇ ವಿಧಿಯಟ ಪ್ರಾರ್ಥನಾ ಎತ್ತಿಕರ ಗಣ ಹೊಂದಾಯ್ ಓ

0: ಅಂದೆಯಾಗುತ್ತೆ. ಇನ್ನು ಬೆಬಿ ಸಿಂಧು ಅಂದ ಟಿವಿ ಡ್ರಾಯಿಂಗ್ ಚಮ್ ಅಂಡ್ ಚಾರು
1: ಸಾಧ್ಯ ದಿನವಲ ಸಮಸ್ಸ ಹತರಟ
0: ಸಮ ಅನುಗ್ರಹಾಯ
2: ಮಮ ನಂದೆ ಮಾನಮ ರಿಲ್ಯಾಕ್ಸ್
3: ಫ್ಯೂಚರ್ ಪ್ಲಸ್ ಪಾಯಿಂಟ್ ಆರ್ ಡಿಬಿ ಯೂತ್ ಪ್ಲಸ್.

0: ಐದಶಮಪಹ ಅನುತು ನೈದಶಮಹತ ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ಬೆಲಾವ ಪೆರವರೆ ಕುಲಹಾಯ
2: ವಿಲಾವ ಉಪವೇತ ಗಿಂಡ ಆವಿ
3: ವಾರ್ತಾಪಿಟ ವಾರ್ತಾ ತಮನ ಕೋಟಿ ಅಟೇ ಎನ್ಎಲ್ಬಿ ಧನನಿಧಾನೆ ಅನುತರಾಯಿ ರಟೇ ಸಂವರ್ಧನೆಯ ತೆಣಂತ ಶಕ್ತಿಯಕ್ವೆಮಿನ್ ಒಬ ದಿನವಾ ರಟ ದಿನವತ ಧನನಿಧಾನೆ ಬಿಲದೀಗೆನ ಒಬ ಕೋಟಿಪತಿಯ ಕುವನ್

0: ಕೃಷಿ ಕ್ಷೇತ್ರದ ನವಪನ ಕ್ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲೆಯ ಇತ ಅಡು ಮಿಲಕನ ನೆಟತೆ ಒಬೇ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ್ತ ಹಂದು ನಾದೊಂದು ಏಕಮ ಸೂಪರ್ ಮಾರ್ಕೆಟ್ ಚಾಲೆಯಾಯಿ
1: ಏಕಲಾಯಿ ವಿನಾಡಿ 52

0: ನಿಗಿನಿ ಪುರಪಸಲಸ್ಸಗ ಪಹೋದ ಪಣಪುಡು ಯುಧ ಹಮುದಾ ಶ್ರೀ ಮಹಾ ಬೋಧಿರಾಜಾರಾಮ ವಿಹಾರಸ್ಥಾನಿಯ ಕೇಂದ್ರ ಕರಗಣಿಬಿನ್ ಸವಸ ಗಿಲನ್ ಪಸ ಸಂಬುದ್ಧ ಪೂಜಾವ ಶಬ್ದ ಪೂಜಾ ಪೆರದರಿ ಕರಗಿನ ಮಲ್ಪಹನ್ ಸುವಂದ ದುಂ ಪೆರ ದರಿವ ರಗಿನ ಇನ ಆಕಾರ ಒಬ್ಬಟ ದಕಿನ್ನ ಹೆಕ್ಯಾವ ಲಭೆನವ ದೆಪಸ ರೆಂದಿ ಸಿಟಿನ ಸದಹವತುನ್ಗೆ ಸಾಧುನದ ಮೆದಿನ್ ಮೆ ಉತುಂ ಪುಣ್ಯಕಾರ್ಮೆ ಸವಸ್ ಭಾಗೆ ಬುಧುನ್ ವಹನ್ಸೆಗೆ ಅನಂತ ಅಪಮನ ಗುಣ ಸಮುದಾಯ ಸಿಹಿಪತ್ ಕರಮಿನ್ ಅಷ್ಟಪಾನ ಪೂಜಾ ಕಿರೀಮೆ ಬಹಂಗು ಪಿನ್ಬರ ಅವಸ್ಥಾವ ಸಿದು ಕಿರೀಮಟ ತಮೈ ಮೆ ಪೆರಹರಿನ್ ಎ ಪೂಜಾ ದ್ರವ್ಯನ್ ರೆಗಿನ್ ಏಮ್ ಸಿದು ಕರಾನ್ನೆ ಬುಧುನ್ ವಹನ್ಸೆಗೆ ಅನಂತ ಊ ಅಪಮನ ಊ ಗುಣ ಸಮುದಾಯ ಪಿದೆನ ಪ್ರಣಾಮಯ ವಿಧಿಯಟ ಉನ್ವಹನ್ಸೆ ವೆತ ದನ್ ಪೆನ್ ಪೂಜಾ ಕಲ ಆಕಾರ್ಯ ಅತೀತೆ ಸಹಿಪತ್ ಕರಮಿನ್ ಏಮ ಅನುಗಮನೆ ಕರಮಿನ್ ವರ್ತಮಾನೇದಿ ಉದಾಸನ ದಹವಲ್ ಸವಸ ಸಂಬುದ್ಧ ಪೂಜಾವ ಬುಧುನ್ ವಹನ್ಸೆ ವೆತ ಪೂಜಾ ಕಿರೀಮ ಚಾರಿತ್ರ್ಯಕ್ ಬವಟ ಪತ್ವ ತಿಬೆನವ ದಿವೈನೆ ಸ್ಯಾಮ ವಿಹರ ವಿಹಾರಸ್ಥಾನೇಕಮ ಸ್ಯಾಮ ಬೌದ್ಧ ನಿವಸಕಮ ಉದಾಸನ ದಹವಲ್ ಸವಸ ಸಂಬುದ್ಧ ಪೂಜಾವ ಪವತ್ವಮಿನ್ ಎದವಸ ಬುಧುನ್ ವಹನ್ಸೆ ವೆತ ದನ್ ಪೆನ್ ಪೂಜಾ ಕಲ ಆಕಾರ್ಯ ಸಿಹಿಪತ್ ಕರಮಿನ್ ಉನ್ ವಹನ್ಸೆ ವೆತ ಪ್ರಣಾಮ ಪುದ ಕಿರೀಮ ಸಂದಹಾ ಮಿ ಉತುಂ ಪಿಂ ಕಟಯುತು ಸಿದ್ಧ ಕರಣವ ಮೆ ಪಿಂ ಕಟಯುತ್ತ ಸಿದು ಕಿರೀಮ ಹರಹಾ ಬಲಾಪುರತ್ತು ವಾಣ್ಣಿ ಬುಧುನ್ ವಹನ್ಸೆ ದೆಸಾ ವದಾಲ ದಹಂ ಪಣಿವಿಡ ಅಪೇ ಜೀವಿತವಲಟ ಸಮೀಪ ಕರಗಣಿಮಿನ್ ಏ ಒಸ್ಸೇ ಅಪೇ ಜೀವಿತ ಯಥಾರ್ಥ ಬವಟ ಪರಿವರ್ತನೆ ಕರ ಗಣೀಮಟ ಉನ್ ವಹನ್ಸೆ ದೆಸೋ ದಹಮಟ ಪ್ರಣಾಮ್ಯ ಭಕ್ತಿಯ ಪುದ ಕಿರೀಮ ಸಂದಹಾ ಇದಿನ್ ಅದ ಪಣಾಗೊಡ ಯುಧ ಹಮುದಾ ಶ್ರೀ ಮಹಾಬೋಧಿ ರಾಜಾರಾಮ ವಿಹಾರಸ್ಥಾನಿ ನಿಕಿನಿ ಪುರ ಪಸಲಸ್ವಕ ಪೋದ ಮೇ ಸಮಕಾಮಿ ಪಿಂಕಂ ಒಬಟ ಸಮೀಪ ಕರದ್ದಿ ಒಬ ದಕಿನವಾ ವಿಹಾರಸ್ಥ ಬೋಧಿನ್ ವಹನ್ಸೆ ಅಭ್ಯಸಟ ಮೇ ಅಶ್ರಪಾನ ಅತುಲು ಪೂಜಾ ದ್ರವ್ಯನ್ ಸದಹ ಪೆರಸಿತ್ ಉಪದವಾ ಗಣಿಮಿನ್ ಪೂಜಾ ಕರಣ ಆಕಾರಯ ಇದಿನ್ ಮೆವನ್ ಪಿಂಕಂ ಬಹೋ ಪಿನ್ ಬಿಂಬಲ ಪ್ರಬತ್ವೆದ್ದಿ ಅದ ದವಸೇ ಸ್ವಾಧೀನ ರೂಪವಾಹಿನಿಯ ಒಸ್ಸೇ ಅಪ ಒಬಟ ನಿವಸೇ ಸಿಟ ಮೆ ಪಿಂಕಂ ದೆಸ ಬಲ ಎ ಪಿಂಕಂ ಹಾ ಏಕಾತ್ಮಿಕವನ ಒಬಟ ಮೆ ಪಿಂಕಂ ಬಲ ವಟಿನಾಕಮ ಪೆಹದಿಲಿ ಕರ ದೆಮಿನ್ ಏ ಹಾ ಏಕಾತ್ಮಿಕವನ್ನಟ ಅವಕಾಶ ಉದಾಕರಣವ ಇದಿನ್ ಅದ ಉದಾಸನ ಪಟನ್ ಅಪಿ ಒಬಟ ಮತಕ್ಕಲ ನಿಕಿನಿ ಪೊಹೊಯ ಕಿಯಲ ಕಿಯನ್ನಿ ಸಂಬುದು ಸಸುನೇ ಇತಾಮ ವಟಿನಾ ಪುರಪಸಲಸಕ ಪೊಹೋ ದಿನ ಪ್ರಥಮ ಮಹಾಧರ್ಮ ಸಂಗಾಯನಾವ ಪವತ್ವಮಿನ್ ದಹಮ ಅದ ದಕ್ವಾ ರಗೆನ ಏಮಟ ಎದವಸ ಪನ್ಸೇಯಕ್ ಮಹಾರಾತನ್ ವಹನ್ಸೆಗೆ ಪ್ರಮುಖತ್ವೇನ್ ಮಹಾಕಾಶ್ಯಪ ಮಹಾರಾತನ್ ವಹನ್ಸೆಗೆ ಮೂಲಿಕತ್ವೇನ್ ಯುತುವ ರಜಗಹ ನುವರ ಸಪ್ತಪರ್ಣಿ ಗಲ್ಗುಹಾವ ಅಸಲದಿ ಪಂಚಸತಿಕಾ ಸಂಗೀತೇನಂ ಏ ಧರ್ಮ ಸಂಗಾಯನಾವ ಪವತ್ವನು ಲಭುವ ಇವಗೇಮ ಆನಂದ ತೆರುನ್ ವಹನ್ಸೇ ರಹತ್ ಭಾವೇಟ ಪತ್ವೀಮ ಸೇರುವಾವಿಲ ಮಂಗಲ ರಜಮಹಾ ವಿಹಾರೇ ಚೈತ್ಯ ವೆಡಕಟಿಯುತು ಆರಂಭ ಕಿರೀಮ ಅತುಲು ಸಮಗಾಮಿ ವಟಿನಾಕಂ ರಸಕ್ ಅದವೆನಿ ಪುರ ಪಸಲಸ್ವಕ ಪೊಹೋ ದಿನೇಕ ಸಿದುವತಿ ವೆನವಾ ಎವನ್ ದವಸಕ ಎವನ್ ಉತುಂ ವಟಿನಾಕಂ ಪೆಹದಿಲಿ ಕರಮಿನ್ ಅಪಿ ದವಸ ಮುಲುಲ್ಲೇ ಪಣಾಗೊಡ ಯುಧ ಹಮುದಾ ಶ್ರೀ ಮಹಾ ಬೋಧಿರಾಜಾರಾಮ ವಿಹಾರಸ್ಥಾನೆ ಕೇಂದ್ರ ಕರಗಣಿಮಿನ್ ಮೇ ಉತುಂ ಪಿಂಕಂ ಒಬಟ ಸಮೀಪ ಕರಣವ ಇದಿನ್ ಕೆಟಿ ಧರ್ಮಾನುಶಾಸನಾವ ಸಿದು ಕರಲ ಅಪಿ ಸಿಯಲು ದಿನಾಮ ದುಟುವ ಸದಹ ಪೆರದರಿ ಸಿತಿನ್ ಸಾಧು ಸಿತಿನ್ ಯುತುವ ಪಣಾಗೊಡ ಯುಧ ಹಮುದಾ ಶ್ರೀ ಮಹಾ ಬೋಧಿರಾಜಾರಾಮ ವಿಹಾರಸ್ಥಾನೆ ಸವಸ ಅಷ್ಟಪಾನ ಗಿಲನ್ ಪಸ ಸಂಬುದ್ಧ ಪೂಜಾವ ಪ್ರವತ್ತುವ ಇದಿನ್ ಅಪ ದೆನ್ ಸೋದಾನಂ ಬಣವ ಅಷ್ಟಪಾನ ಸಂಬುದ್ಧ ಪೂಜಾವ ಪವತ್ವಮಿನ್ ಅದ ದವಸೇ සිල් පවාරණය කරමින් මේ මහඟු පින්කම නිමාවටපත් කරන්නට.
1: හොඳයි පින්වතුනි, පළමුව සිල් පවාරණය කිරීම සඳහා නමස්කාරය කියන්න. බුද්ධං සරණං ගච්ඡාමි, ධම්මං සරණං ගච්ඡාමි, සංඝං සරණං ගච්ඡාමි, ဒုတိယံපි බුද්ධං සරණං ගච්ඡාමි, ဒုတိယံපි ධම්මං සරණං ගච්ඡාමි, ဒုတိယံපි සංඝං සරණං ගච්ඡාමි, තතියම්පි බුද්ධං සරණං ගච්ඡාමි, තතියම්පි ධම්මං සරණං ගච්ඡාමි, තතියම්පි සංඝං සරණං ගච්ඡාමි,

0: ಕಾದ ಜ್ಯೋತಿ ಇರಿತಾ ರಾತ್ರಿ ಹತ್ತಟ ಹಿಮಾಲಯಕ್ಕ ಜ್ಯೋತಿ ರಾತ್ರಿಯ
1: ಒಬೆ ಕೋಟಿಪತಿ ಸಿಹಿನೆಯ ಅದ ಸೆಬೆವೇದ ರಾತ್ರಿ 10ಟ ಲಕ್ಕಂಡ ಅಹನ್ನ ಜಾತಿಕ ಲೋತರೆ ಮಂಡಲೆಯ ಸೀನುಮ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಪಾಲ ಅದು ರಾತ್ರಿಯೇಮ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಂಡ.